0: ಹನುಮನರಂಜನ ಭವಭಯ ಭಂಜನ ಅಸುರ ನಿಖಂಡನ ನಾರಾಯಣ ನಾರಾಯಣ ಭಜ ನಾರಾಯಣ ನಾರಾಯಣ ಭಜ ನಾರಾಯಣ ನಾರಾಯಣ ಭಜನ್ ಜೀವಿಂಚಾಡು.
1: He made all boys join in chorus singing the glory of God.
0: ಮತ್ಯ ಕೂರ್ಮ ವರಾಹನರಾರಿ ವಮನಗೋ ಅವತಾರಕಿಯ ಪರಶುರಾಮ ಅವರು ರಾಮ ಕೃಷ್ಣ ಬನು ದುಷ್ಟುಂಕೋ ಸಂವಾರಕಿಯ ಹೇ ಅವತಾರಿ ಲೀಲಾಧಾರಿ ಕುಂಜವಿಹಾರಿ ನಾರಾಯಣ ನಾರಾಯಣ ಭಜ ನಾರಾಯಣ ನಾರಾಯಣ ಭಜ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ.
1: He made all boys join in bhajans, group singing.
0: ಭಜನ ಶಮನ ಕು ಸಜನ ಬನಾಕರ್ ಭಕ್ತಿ ಮಾರ್ಗ ನಿಖಿಲಾ ದಿಯ ಸಾಯಿ ಭಜನ ಸೇ ಭವ ಸಾ